0: ಸಂತೋಷು ಜದ್ಗಡಿ ಸತವಾಟು ಏಜನೇ ಕೈತ ಪಾಂಡೆ ಕತ್ತು ನಾವ್ ತುಟ್ಟೇ ನಾಮಲ್ಲಕ್ಕೆ ನಾಯ ಜಲ್ಲೆ ನಾಯ ತನ್ ಸುಮಾನ್ ಸ್ನಾನ ಜಿಗಲ್ ಜಲ್ಲೆ ಪಾಯ ಚೊಕ್ಕು ಮೂಲಣ
1: ಚಡಾಯ ಬ್ರಹ್ಮತಿಯಾ ಓ ಮುವಾ ಚಡ್ಪಿಯಾ ಬೆತ್ತಕ್ಕ ಅಲಕ್ ಚೋರಿಯ